ಕಡೆ ಪನೆ ಗಿಟ್ಟಿಗೆಲ್ಲ ಕೊಟ್ಟುಲಿ. ಮಾರಕ ಮಾಥಿ ಅಖಿಲಾತಿ ಹೇಗೆ ಮಾಲೆ ಲೆಕ್ಕ ಮಾವಿಯು ಲೆಕ್ಕ ಮಾಲೆ ಯಾರೋ ಖಲ ಉಯರ ಯಾವ ನಿವಾಜಿ ಹೆರರಿ ಆಯಾವು ಕಾಪ ವಿಲಾಕ ಕನ ಅಖಿಲ ಉಯರ ಕಸಾನು ಬನಕಿಲ್ಲ ಅಂತೇನೆ ಯರಿಹನ ಕಶಿನ ಮನೆ ಟೆಲಿಫೋನ್ ಒರೋ ಇಲಿವಾಕ kumeliwa kavate kunaviwa mwire nyamonke kushara belenkatera nyekumsuwele wira papa metaleshe munkono kale mutiana nimnowe holelo ria ria ria ria amlo pano kala wira hile eliwa we tusota kala mwiseki heke mwikele mukala pusu halawe hakapa a telefono ulonyanye siwantonale kenene mahikwa lava ungiwa telefono.